1940 ಮತ್ತಂದಗಿ ಲೈರಕ್ಪ ಲೋಕತಾಕ್ ಪ್ರಾಜೆಕ್ಟ್ ಕಿ ಇಥಕಿ ಪೋಮ್ನ ಸಂಗಾಯಿಗಿ ಲೈಬಾಕ್ ಕೈಬು ಲಂಜಾವ್ದ ಇನೋಟ್ ಕಾರಕಿ ಸಂಗಾಯಿಗಿ ಖೊಂಗ್ನೆಟ್ ಖೊಂಗ್ದಾಫಂ ಒಯ್ರಿಬ ಫುಮ್ದಿಗಿ ತಾಂಥಾ ಕೈರಕ್ತುನ ಹಿಂಗ್ಬಗಿ ಮಮ್ಮಿ ಶಾಮ್ಲಬ ಯಾರೋಗ್ ಶಂಗಾಯ್ನ ಲೈಫಂ ಚಾಫಂ ಖಂಗ್ದನ ವಾನ ಲೇಲಿ ಕುಂ ಅಮಗಿ ಸಂಗಾಯಿ ಲಾಬ ಅಮೋಮ್ ನುಂಶಿ ಚಾನನ ಲೈಮಿನ್ನಬಗಿ ತೇನ್ಖ್ರಬ ಮತಂ ಥುಗಾಯ್ಬಿರಿ ಸಂಗಾಯಿ ಕಯಾ ಮಮಾ ಒಯ್ಬ ಫಂಗ್ಹಂದ್ರಿ ಕಯಾ ಅಮನ ಇರಾಕ್ ನಹಲ್ಲಿ ನತ್ರಗ ಪುನ್ಸಿ ಪಿಖಂ ನಹಲ್ಲಿ ನೋಮಗಿ ಚರ ತಾಲಿಬ ಖುಂಜಾ ಸಿಂಗ್ತ ನತ್ತನ ಮಫಂ ಅಸಿಗಿ ಪಾಂಬಿ ಸಾ ಉಚೇಕ್ ಸಿಂಗ್ಸು ಮೈಷಾ ಲಾಂಗ್ಮಿನರಿ ಸಂಗಾಯಿಗಿ ಪುವಾರಿಗ ತಿನ್ಸಿನ್ ತೋಚ್ಚಿನದು ಲೈಹೌರಗನಿ ಲೋಕ್ತಾಕ್ ಪ್ರೊಜೆಕ್ಟ್ ಕೈಬುಲಂಜಾವ್ದ ಮಹೌಷಾ ಅಮದಿ ಖುಚೇಮ್ಗಿ ಮೈಷಾ ಲಾಂಗ್ಲಿಬ ಯಾರೋಗ್ ಸಂಗಾಯಿಗಿ ಮಪಾವುನಿ ಥೆಂಗ್ಮಂದ್ರಿಂಗೈ.

0: ꯅꯍꯥꯛ ꯃꯦꯟꯇꯦꯜ ꯍꯦꯜꯊ ꯏꯁꯨꯒ ꯂꯣꯏꯅꯅ ꯋꯥꯈꯜ ꯅꯨꯡꯉꯥꯏꯇꯅ ꯑꯃꯗꯤ ꯂꯩꯇꯥꯗꯅ ꯂꯩꯔꯤꯕ ꯃꯤꯁꯛ ꯑꯃꯔꯥ? ꯀꯔꯤꯒꯨꯝꯕ ꯑꯗꯣꯝ ꯄꯨꯛꯅꯤꯡ ꯋꯥꯈꯜꯒꯤ ꯑꯣꯏꯕ ꯅꯨꯡꯉꯥꯏꯇꯕ ꯂꯩꯔꯕꯗꯤ ꯇꯦꯂꯤꯃꯥꯅꯁ ꯃꯦꯟꯇꯦꯜ ꯍꯦꯜꯊ ꯍꯦꯜꯞꯂꯥꯏꯟ ꯅꯝꯕꯔ 144416ꯗ ꯐꯣꯟ ꯇꯧꯕꯤꯌꯨ꯫ ꯑꯩꯈꯣꯏꯒꯤ ꯀꯥꯎꯟꯁꯤꯂꯔꯁꯤꯡꯒ ꯋꯥꯔꯤ ꯁꯥꯟꯅꯗꯨꯅ ꯑꯗꯣꯝꯒꯤ ꯑꯋꯥꯕ ꯉꯁꯤꯃꯛ ꯀꯣꯛꯍꯜꯂꯁꯤ꯫ ꯑꯗꯣꯝꯅ 144416ꯗ ꯀꯣꯜ ꯇꯧꯕꯤꯔꯕ ꯃꯇꯨꯡ ꯑꯣꯇꯣꯃꯦꯇꯤꯛ ꯔꯦꯁꯄꯣꯟꯗꯔ ꯑꯃꯅ ꯂꯦꯡꯒ꯭ꯋꯦꯖ ꯈꯟꯅꯕꯒꯤꯗꯃꯛ ꯍꯥꯏꯔꯛꯀꯅꯤ꯫ ꯃꯇꯝ ꯑꯗꯨꯗ ꯏꯪꯂꯤꯁꯀꯤꯗꯃꯛ ꯋꯥꯟꯗ ꯅꯝꯕꯤꯒꯅꯤ, ꯍꯤꯟꯗꯤꯒꯤꯗꯃꯛ ꯇꯨꯗ ꯅꯝꯕꯤꯒꯅꯤ, ꯑꯃꯗꯤ ꯃꯅꯤꯄꯨꯔꯤꯒꯤꯗꯃꯛ ꯐꯣꯔꯗ ꯅꯝꯕꯤꯒꯅꯤ꯫ ꯃꯈꯥ ꯇꯥꯅ ꯔꯦꯁꯄꯣꯟꯗꯔ ꯑꯗꯨꯅ ꯑꯗꯣꯝꯒꯤ ꯁ꯭ꯇꯦꯠ ꯈꯟꯅꯅꯕ ꯍꯥꯏꯔꯛꯀꯅꯤ꯫ ꯃꯇꯝꯗꯨꯗ ꯃꯅꯤꯄꯨꯔ ꯁ꯭ꯇꯦꯠꯀꯤꯗꯃꯛ ꯑꯗꯣꯝꯅ ꯇꯨꯗ ꯅꯝꯕꯤꯒꯅꯤ꯫ ꯃꯁꯤꯒꯤ ꯃꯇꯨꯡ ꯑꯩꯈꯣꯏꯒꯤ ꯃꯅꯤꯄꯨꯔꯤ ꯂꯦꯡꯒ꯭ꯋꯦꯖꯀꯤ ꯀꯥꯎꯟꯁꯤꯂꯔ ꯑꯃꯒ ꯑꯗꯣꯝꯒ ꯋꯥꯔꯤ ꯁꯥꯟꯅꯕ ꯌꯥꯔꯒꯅꯤ꯫ ꯑꯗꯣꯝꯒꯤꯗꯃꯛ ꯃꯅꯤꯄꯨꯔ ꯇꯦꯂꯤꯃꯦꯟꯇꯦꯜ ꯍꯦꯜꯊ ꯑꯦꯁꯤꯁꯇꯦꯟꯁꯅ ꯃꯇꯝ ꯈꯨꯗꯤꯡꯃꯛꯇ ꯊꯣꯡ ꯂꯥꯎꯅ ꯍꯥꯡꯗꯨꯅ ꯊꯝꯖꯔꯤ꯫ ꯍꯦꯟꯅ ꯑꯀꯨꯞꯄ ꯃꯔꯣꯜ ꯈꯪꯕꯤꯅꯤꯡꯕꯁꯤꯡꯅ ꯃꯅꯥꯛ ꯅꯛꯄꯗ ꯂꯩꯕ ꯑꯌꯨꯁꯃꯥꯟ ꯑꯔꯣꯒ꯭ꯌ ꯃꯟꯗꯤꯔ ꯑꯃꯗꯤ ꯗꯤꯁꯇ꯭ꯔꯤꯛ ꯃꯦꯟꯇꯦꯜ ꯍꯦꯜꯊ ꯄ꯭ꯔꯣꯒ꯭ꯔꯥꯝꯒ ꯇꯥꯟꯅꯕꯤꯌꯨ꯫ ꯄꯥꯎꯖꯦꯟꯖꯔꯤꯕ ꯅꯦꯁꯅꯦꯜ ꯃꯦꯟꯇꯦꯜ ꯍꯦꯜꯊ ꯄ꯭ꯔꯣꯒ꯭ꯔꯥꯝ, ꯅꯦꯁꯅꯦꯜ ꯍꯦꯜꯊ ꯃꯤꯁꯟ ꯑꯃꯗꯤ ꯗꯥꯏꯔꯦꯛꯇꯣꯔꯦꯠ ꯑꯣꯐ ꯍꯦꯜꯊ ꯁꯔꯚꯤꯁꯦꯁ, ꯒꯚꯔꯟꯃꯦꯟꯠ ꯑꯣꯐ ꯃꯅꯤꯄꯨꯔ꯫
1: ꯀꯔꯤꯒꯨꯝꯕ ꯑꯗꯣꯝ ꯍꯨꯏꯅ ꯆꯤꯛꯂꯕꯗꯤ ꯀꯔꯤ ꯇꯧꯒꯅꯤ? ꯑꯁꯣꯛꯄ ꯃꯐꯝ ꯑꯗꯨꯗ ꯀꯔꯤꯃꯠꯇ ꯇꯩꯁꯤꯟꯕ ꯑꯃꯗꯤ ꯐꯤꯅ ꯌꯦꯠꯁꯤꯟꯕ ꯇꯧꯕꯤꯒꯅꯨ, ꯃꯁꯤꯅ ꯍꯦꯟꯅ ꯈꯨꯗꯣꯡꯊꯤꯕ ꯊꯣꯛꯍꯟꯒꯅꯤ꯫ ꯀꯔꯤꯒꯨꯝꯕ ꯑꯗꯣꯝ ꯍꯨꯏ ꯍꯧꯗꯣꯡ ꯌꯣꯡꯒꯨꯝꯕ ꯁꯥꯅ ꯆꯤꯛꯄ ꯅꯠꯇ꯭ꯔꯒ ꯈꯣꯠꯂꯕꯗꯤ ꯑꯍꯥꯟꯕꯗ ꯑꯁꯣꯛꯄ ꯃꯐꯝ ꯑꯗꯨ ꯑꯆꯦꯟꯕ ꯏꯁꯤꯡꯗ ꯁꯥꯄꯣꯟ ꯁꯤꯖꯤꯟꯅꯗꯨꯅ ꯃꯤꯅꯤꯠ 15 ꯆꯥꯝꯊꯣꯛꯄꯤꯌꯨ꯫ ꯃꯇꯝ ꯃꯥꯡꯍꯟꯗꯅ ꯃꯅꯥꯛ ꯅꯛꯄ ꯍꯦꯜꯊ ꯁꯦꯟꯇꯔꯗ ꯄꯨꯕꯤꯌꯨ꯫ ꯗꯣꯛꯇꯔꯒꯤ ꯄ꯭ꯔꯦꯁꯀ꯭ꯔꯤꯞꯁꯟ ꯌꯥꯎꯔꯒ ꯔꯦꯕꯤꯁꯀꯤ ꯍꯤꯗꯥꯛ ꯀꯣꯔꯁꯨꯅ ꯀꯥꯞꯊꯣꯛꯄꯤꯌꯨ꯫ ꯀꯥꯎꯕꯤꯔꯒꯅꯨ, ꯀꯝꯄ꯭ꯂꯤꯠ ꯔꯦꯕꯤꯁ ꯚꯦꯛꯁꯤꯅꯦꯁꯟꯅ ꯑꯗꯣꯝꯕꯨ ꯔꯦꯕꯤꯁ ꯂꯩꯅꯥꯗꯒꯤ ꯁꯨꯡꯁꯣꯏ ꯁꯣꯏꯗꯅ ꯀꯟꯕ ꯉꯝꯒꯅꯤ꯫
2: ꯄꯥꯎꯖꯦꯟꯖꯔꯤꯕ ꯅꯦꯁꯅꯦꯜ ꯔꯦꯕꯤꯁ ꯀꯟꯇ꯭ꯔꯣꯜ ꯄ꯭ꯔꯣꯒ꯭ꯔꯥꯝ, ꯅꯦꯁꯅꯦꯜ ꯍꯦꯜꯊ ꯃꯤꯁꯟ, ꯃꯅꯤꯄꯨꯔ꯫
3: ꯗꯣꯛꯇꯔ ꯑꯦꯂꯥꯡꯕꯝ ꯑꯃꯤꯠ ꯀꯨꯃꯥꯔꯅ ꯃꯕꯣꯛꯀꯤ ꯃꯤꯡꯗ ꯀꯠꯆꯕ ꯑꯍꯨꯝꯁꯨꯕ ꯑꯦꯂꯥꯡꯕꯝ ꯁꯈꯤ ꯗꯦꯕꯤ ꯃꯦꯃꯣꯔꯤꯌꯦꯜ ꯃꯦꯔꯤꯇꯣꯔꯤꯌꯁ ꯑꯦꯋꯥꯔꯗ 2026 ꯃꯊꯪ ꯊꯥ ꯑꯣꯛꯇꯣꯕꯔꯒꯤ ꯇꯥꯡ 4ꯗ ꯌꯦꯟꯊꯣꯛꯂꯒꯅꯤ꯫ ꯀ꯭ꯂꯥꯁ 12ꯀꯤ ꯁꯥꯏꯟꯁ ꯁ꯭ꯇ꯭ꯔꯤꯝꯗ 80%, ꯑꯥꯔꯠꯁ ꯑꯃꯁꯨꯡ ꯀꯃꯔꯁ ꯁ꯭ꯇ꯭ꯔꯤꯝꯁꯤꯡꯗ 65% ꯆꯠꯄ, ꯁ꯭ꯇꯦꯠ ꯂꯦꯚꯦꯜꯗ ꯁꯕꯖꯦꯛ ꯇꯣꯞꯄꯔꯁꯤꯡ ꯑꯣꯏꯕ ꯑꯃꯁꯨꯡ ꯀ꯭ꯂꯥꯁ 10ꯗꯅ CGPA 8.5 ꯐꯪꯕ ꯍꯤꯌꯥꯡꯂꯝ ꯀꯦꯟꯗ꯭ꯔꯒꯤ ꯃꯅꯨꯡꯗ ꯂꯩꯕ ꯃꯍꯩꯔꯣꯏꯁꯤꯡꯅ ꯁꯦꯞꯇꯦꯝꯕꯔ ꯊꯥ ꯑꯁꯤꯒꯤ ꯇꯥꯡ 30 ꯐꯥꯎꯕꯒꯤ ꯃꯅꯨꯡꯗ ꯃꯈꯣꯏꯒꯤ ꯃꯥꯔꯛꯁꯤꯠꯁꯤꯡ ꯊꯥꯖꯤꯜꯂꯛꯄ ꯌꯥꯒꯅꯤ꯫ ꯆꯠꯂꯤꯕ ꯆꯍꯤ 2026 ꯑꯁꯤꯗ ꯅꯦꯁꯅꯦꯜ ꯂꯦꯚꯦꯜꯗ ꯃꯦꯗꯜ ꯐꯪꯂꯛꯄ ꯍꯤꯌꯥꯡꯂꯝ ꯀꯦꯟꯗ꯭ꯔꯒꯤ ꯃꯅꯨꯡꯗ ꯂꯩꯕ ꯁꯥꯟꯅꯔꯣꯏꯁꯤꯡꯗꯁꯨ ꯃꯅꯥ ꯄꯤꯗꯨꯅ ꯏꯀꯥꯏ ꯈꯨꯝꯅꯖꯒꯅꯤ꯫ ꯑꯀꯨꯞꯄ ꯃꯔꯣꯜ ꯀꯟꯇꯦꯛ ꯅꯝꯕꯔꯁꯤꯡ 9856704036, 7005529616 ಅಮಸುಂ 9862496540ದಗಿ ಖಂಗ್ಬಿಬ ಯಾಗನಿ. ಪೌಜೆಂಜರಿಬ ಎಜುಕೇಶನ್ ಅಂಡ್ ಸೋಶಿಯಲ್ ಅಪ್ಲಿಮೆಂಟ್ ಕಮಿಟಿ, ಹಿಯಾಂಗ್ಲಂ ಎಸಿ.
4: ಐಕ್ವೈಗಿ ಇರಕ್ತ ತಿನ್ಬಿರಂಬಿ ಖರೀಬಂ ಬಿನೋ ದೇವಿ ಅಮದಿ ಖರೀಬಂ ಓಂಬಿ ಸೋಫಿಯಾ ಅನೇಗಿ ಶ್ರಾದದಿನ್ ಲಾಗ್ಲಿಬ ತಾರೀಖ್ ಕುನ್ಮಾಪನ್ ಲೈಬಾಕುಬ ನುಮಿತ ಪಾಂಗ್ಥೋಕನಿ ತೌರಂಬ ಅದು ಸಾಗೈಗಿ ಮೀ ಲೈತಬ ಯಾವರಪ್ಪನ ಮರಂ ಒಯ್ರಗ ಲಾಗ್ಲಿಬ ಅಕ್ಟೋಬರ್ಗಿ ತಾರೀಖ್ ಮಂಗ ಲಾಂಗ್ಬನ್ಗಿ ಕುನ್ಮಂಗಾನಿ ಪಾನ್ಬ ನಿಂಥೌಕಾಬ ನುಮಿತ ಒಯ್ನ ಪಾಂಗ್ಥೋಕ್ಸರಗನಿ. ಬಾರ್ತೋನ್ ಫಂಗ್ಬೇಕಿಬಸಿಂಗ್ನ ಹಾಯಿರಿಬ ನುಮಿತ್ ಅಸಿದ ಲೆಂಗ್ಬಿರಕ್ನಬ ಹೈಜರಿ. ಹೈಜರಿಬಸಿಂಗ್ ಖರೀಬಂ ಇಬೋಮ್ಸಾ ಸಿಂಗ್ ಅಮದಿ ಖರೀಬಂ ಪ್ರೇಮ್ಜಿತ್ ಸಿಂಗ್ ನೌರ್ಯಂ ಲೈಕಾಯ್ ಇಂಫಾಲ್ ವೆಸ್ಟ್.
5: ꯊꯧꯔꯝ ꯁꯟꯗꯣꯛꯇꯨꯅ ꯇꯥꯍꯟꯖꯔꯤꯕ ꯑꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯅꯨꯃꯤꯗꯥꯡꯒꯤ ꯊꯧꯔꯝ ꯄꯔꯦꯡꯅꯤ.